0: ಮಾತರಮ ಮಂತ್ರ ಉತ್ತಮ ಅವೋ ವಾಕ್ಯ ಬಹು ಹೇ ಮೋಲಾಚೆ
1: ವಾಕ್ಯ ಬಹು ಹೇ ಮೋಲಾಚೆ
0: ಅವೋ ವಾಕ್ಯ ಬಹು ಹೇ ಮೋಲಾಚೆ
1: ವಾಕ್ಯ ಬಹು ಹೇ ಮೋಲಾಚೆ
0: ಅವೋ ಮಿಳನ ಸಾರೇ ಏಕ